ಭಗತ್ತ ನ ಹೋವೈ ನಾಮನಪ್ಪ ಯಾಜಾಯ ಮಾನಮುಖ ಮೈಲೇ ಮೈಲೇಮೋಯ್ ಜಸನ್ ಪಾತ್ ಗೋವಾಯ ಗುರ್ಪ್ರಸ್ತಾ ದೀ ಮಾನವಸ ಮಲಹೋಮೇ ಜಾಯ ಸುಮಾಯ ಜ್ಯೋ ಅಂಧೇರೇ ದೀಪ ಕಬಾಲಿಯೇ ತ್ಯೋ ಗುರ್ ಗ್ಯಾನ ಅಗ್ಯಾನ ತಜಾಯ ಹಮ ಕಿಯಾ ಹಮ ಕರೇಂಗೇ ಹಮ ಊರ್ಖ ಗಾವಾರ ತರಣೇ ವಾಲಾ ವಿಸ್ರಯಾ ದೂಜೇ ಪಾಯೇ ಪ್ಯಾರ ಮಾಯಾ ಜೇವಡ ದುಃಖ ನಹಿ ಸಭ ಭವ ಥಕೇ ಸಂಸಾರ ಗುರುಮತಿ ಸುಖ ಪಾಈಏ ಸಚ ನಾಮ ಉರ ತಾರ ಜಿಸ್ನೂ ಮಿಲೇ ಸೋ ಮಿಲೇ ಹಾಂ ತಿಸ ಬಲಿಹಾರೇ ಜಾ ಏ ಮನ ಭಗತೀ ರತ್ಯ ಸಚ